0: ಕಾದು ಏಕ ಜೋಡಿ ಕಾಲಿನಿ ಹಿಂದಾಯಿಗೆ ಗಿರಿಜಾಧರಮ ವಾಡು ಕಾಲಿ ಗಿರಿಜಾಧರಮ ವಾಡು ಕಾಲಿ
1: ಕಾಲಿನಿ ಹಿಂದಾಯಿಗೆ ಗಿರಿಜಾಧರಮ ವಾಡು ಕಾಲಿ ಗಿರಿಜಾಧರಮ ವಾಡು ಕಾಲಿ.